ಮುಷ್ಟಾಜಾಟ್ ಶಮುಗಿಗೆ ಸತ್ಮುಗಿ ಸದೀಹ ಯಾನೆ ತಕರಿಬನ್ ಚೋದೋ ಶಲ್ ಜು ಪಂಜ್ಲೋ ಶಲ್ ಬರಿಷ್ ಮುಷೀನ್ ಜಾ ಮಶ್ಕೂಜ್ ಪ್ರೋಣಿ ಬ್ರಹ್ಮಿಗೆ ಪಾಲಿ ಬಾಶು ರಸ್ಮುಲ್ ಖತಜ್ ಲಿಖೇ ಹಿ ರಸಿಜ್ ಸೋ ದೋರಿ ಹುಕುಮತಿ ಮಜಹಬಿ ಗೆ ಸಕಾಫತು ಬಾರಿಜ್ ಅಹಮ್ ಮೊಜ್ ಲಿಖೇ ಹಾಂ ಶುಲೋ ಬೆ ಹಿಂದೂಸ್ತಾನಿಯೋಜ್ ಫಲ್ಕಿಯಾತು ಬಾರಿಜ್ ಹಮೇಶ ಕೋಶಿಶ್ ದರಿಲ್ ಹಿ ಅಸು ವತನಜ್ ಅಜ್ ಗೆ ಪ್ರೋಣಿ ರಸದ್ ಗಾಯಿ ಮೌಜೂದ್ ಹೇ ನದ ಹೈರತ್ ಅಂಗೇಜ್ ಏಜಾದ್ ಬೀನ್ ಹಾಂ ಚಾಹೆ ನೇವಿಗೇಷನ್ ಅಶ್ವಿನ್ ತೆನ್ ಪಂಚಾನಗ್ ಆಸೆ ಯಾ ಆಸಿ ತೆಹವಾರಿ ರಬ್ಬುಟು ತಾಲೋಕ್ ತಾರೆಗೆ ಅಂಗಾಯಿಸಿ ದರಿಲ್ ಹೂಂ ರಸು ಯಕು ಜೇಕ್ ನೆ ಜೇಕ್ ನಾ ಏಜಾದ್ ಥ್ಯೂನಿ ಕರೆ ಅಕುವೆಡ್ ಫರೌ ಹೂಂ ಅಜುಕು ಜವಾನಿಜ್ ಗೆ ರುಹಿ ಜಜ್ಬಾ ಅಸುಟ್ ನಜುರ್ ಬೋಜ್ ಹೂಂ ಅಜ್ ಸೊಸ್ ಟ್ರಕ್ಯಾತ್ ಆಸತ್ ಪೂರ್ ವತನಜ್ ಎಸ್ಟ್ರೋನಾಮಿ ಕಲ್ಬಸ್ ನಜ್ರ ಬೋಜಿನ್ ಹಾಂ ಬಡ್ ಶಾರೂಜು ಥೇ ಚುಣೆ ಚುಣೆ ಕಸ್ಬೈ ಉಡ್ಡಂಗ್ ಸುಕೂಲ್ ಉಜು ಥೇ ಪಾರಾಕುಡ್ ಡಂಗ್ ಜಾ ಪ್ರಿಕ್ ನಜ್ರ ಬೋಜಿನ್ ಹೇ ಮೊಟ್ ಬೆಂಗ್ಳೂರ್ ಎಸ್ಟ್ರೋನಾಮಿಕಲ್ ಸೊಸೈಟಿಯು ಬಾರೇಜ್ ಬೋಧಿ ಫಾಲಿ ಹಿ ರದ ಸೆಷನಿ ಬಿನ್ ಹಾಂ ರಯಿದಾರಸ್ ದೇಹಾತಿ ಎಲಾಕಾಯೋಜ್ ಗೆ ರುಕ್ರೋಮ್ ಮಶೂರ್ ಥ್ಯೂನಿ ಕರಿ ಲಫಾ ಉಂಠೌ ಖಗೋಲ್ ಮಡಲ್ ನೂಮಿ ಎಕ್ ಟೀಮ್ ಸೆ ತ್ರೀ ಗಂಟೆಯು ಎಕ್ ನಾ ಕೋರಸೆಕ್ ಶುರು ಥಿಯಾ ಹಾಂ ಶುಲೋ ರತುಕು ಖೇಣಿಜ್ ತಾರ ಟ್ರಕ್ಯೂನ್ ಎಕ್ ಅಲಗ ತಜ್ರುಬಾಕು ಎಸ್ಟ್ರೋ ಕರೇಲಾ ಎದಾರಸ್ ನೈಟ್ ಒಬ್ಸರ್ವೇಷನ್ ಕ್ಯಾಂಪಸ್ ಗೆ ವರ್ಕ್ಶಾಪಸ್ ಮುನಕಿದ್ ಥೈ ಹು ನದ ಜವಾನಿಸ್ ಟೆಲಸ್ಕೋಪ್ ಬನೈವಿನ್ ಗೆ ಸಿಟಾರ್ ಮೇಪಸ್ ಇಸ್ತಿಮಾಲ್ ಥ್ಯೂನಿ ಸಿಂಟ್ರಿನ್ ಹಾಂ ಬಿಂಗ್ ಬೆಂಗ್ ಎಸ್ಟ್ರೋನಾಮಿ ಕಲೊಪ್ ಸೆ ಗಿರಿ ಜೇಲು ಜೂ ಥೆ ಕುಚ್ ರನಡ್ ಡಂಗ್ ದುನಿಯಾತ್ ಫಲ್ಕಿಯಾತಿ ಪ್ರೋಗ್ರಾಮಿ ಮುನಕಿದ್ ಥಿಯೆ ನದ್ರೆ ಸೆಷನಿ ಅಲಾವಾ ಕಿತಾಬು ಲೈಬ್ರೇರಿ ಸಹೂಲತ್ ಗೆ ಲಜಿಜ್ ಹಿ ಮೊಸ್ ಇಸಾಕ್ ರಿನು ಜಿಕಿರ್ ಗೆ ಎಸಮ್ ಥ್ಯೂನಿ ರೆ ಚುಣು ಕ್ಯಾದತು ಯಾಜಕ್ ಕೌಮಿ ನೆಟ್ವರ್ಕ್ ಹೂಂ ಕೋಸ್ ಎಸ್ಟ್ರೋನಾಮಿ ಗೆ ಎಸ್ಟ್ರೋಫಿಸಿಕ್ಸ್ ಕಲ್ಬಸ್ ಬೇಜೂ ಯೋ ಥೈ ಹೂಂ ಶುಲೋ ತೋಮಿ ದಿಲ್ಚಸ್ಪಿ ಕಾರಿ ಖೇಣ್ ಖಾಲೂನಿ ಗೆ ನಾಜೆಕ್ ಸಿಂಚುನಿ ಲಾ ಜರ್ರಿ ಹೂಂ ಮೊ ಜವಾನ್ ಉಡ್ ಗುಜಾರಿಶ್ ಥೆ ಮಾನುಸ್ ಕಿಸೆ ಜರೂರ್ ಜೆ ನೆ ಜೆ ಎಸ್ಟ್ರೋನಾಮಿ ಕಲ್ಬಸಿ ಯೋ ಬೀನ್ ಶುಲೋ ಮನ್ ಕಿ ಬಾತ್ ಪ್ರೋಗ್ರಾಮ್ ಕೋಯ್ ಜಕ್ ಸೆ ಟಿ ವಿ ಟ್ರಕಿನ್ ಹಾಂ ಮೊ ಸಿನುಟ್ ರಾಮ್ ಹೋಸ್ ಸೊಸ್ ಎಕ್ ವೀಡಿಯೋಗ್ ಜರೂರ್ ಟ್ರಕ್ಯಾ ರಸಿಜ್ ಜೇಕ್ ಜಕ್ ಸೆ ಬಡು ಸಬರ್ ಗೆ ಎಹತಿಯಾತ್ ಸಾನ್ ಎಕ್ ಗಂಗಾ ಡಾಲ್ಫಿನು ಬಚವೀನಿ ಕೋಶಿಶ್ ಥೀನ್ ಹಾಂ ಸೊಡ್ರೊ ಪರ್ಜಿ ಹೈರಾನ್ ಬ್ಯಾತ್ ಕಿ ರೊ ಪೂರೋ ಆಪರೇಷನ್ ಅಜ್ ತಕರಿಬನ್ ಟ್ರೋಯ್ ಘಂಟಾಯ್ ಶತೆ ಮಗರ್ ಆಖಿರ್ಕಾರ್ ಬಚವಿಯೆ ಶುಲೋ ರ ಕಾಮಯಾಬಿಯಜ್ ಹಿಂದೂಸ್ತಾನಿ ಪೊಮಿಕಿ ಗಂಗಾ ಡಾಲ್ಫಿನ್ ರೆಸ್ಕ್ಯೂ ಎಂಬುಲೆನ್ಸ್ ಬಡು ಕ್ರೋಮ್ ದರಿಲ್ ನು ವಾಕಾ ಉತ್ತರ ಪ್ರದೇಶು ಹೂಂ ರದೆಕ್ ಡಾಲ್ಫಿನ್ ಗಂಗಾಯಿ ನಲೇಜ್ ಫಸವಜಿಲ್ ಸಿಲ್ ರದೆ ನಮಾನಿ ಗಂಗಾಯಿ ನೂಮಿ ಮುಹಿಮಿ ತಹತ್ ತಯಾರ್ಥಿಯೇಕ್ ಆಂಬ್ಯುಲೆನ್ಸ್ ರಸಿ ಕಾರಿ ಉಮೇದ್ ಬನೋಜಿ ಫಾಲಿ ಬಡಿ ಎಹತಿಯಾತ್ ಸಾನ್ ರಸ ದರೂಡ್ ಖಲಿಯೆ ರಸು ಮಾಯನೆ ಥಿಯೆ ಎಲಾಜ್ ಥಿಯೆ ಗ ಪತು ರಸ ಬಾಹಿಫಾಜತ್ ರಾಪ್ಟಿ ಸಿನುಜ್ ವಾಪಸ್ ಫತ್ ಥಿಯೆ ಎಕ್ ತರಫ್ ಚಕೂನ್ ತೂ ಎಕ್ ಜೀಕ್ ವಾಪಸ್ ತೋಮು ಗೋಡಿಜಿ ಫಾಲಿ ಶುಲೋ ರ ಡಾಲ್ಫಿನ್ ಆಂಬ್ಯುಲೆನ್ಸ್ ಲೈಕ್ ಹಾಸಿ ರಸ ಎಕ್ ಯಾಜಕ್ ಹಸ್ಪತಾಲ್ ಬನವಿಯಾ ಹಾಂ ರಸೀಜ್ ರಸೆ ಮಹಫೂಜ್ ಶರೀನಿ ತಮಾಮ್ ಸೂರತ ದಸ್ತಿಯಾಬ್ ಹೇ ಆಕ್ಸಿಜನಿ ಸಹೂಲತ್ ಖಸೂಸಿ ಸಿಟ್ರೇಚರ್ ಗೆ ರೆಸ್ಕ್ಯೂ ಥ್ಯೂನಿ ಸಮೂನ್ ಗೆ ಹಿ ಯಾನಿ ಅಗರ್ ಜೇಕ್ ಡಾಲ್ಫಿನ್ ಜಖ್ಮಿ ಬೆ ಎಕಿಜ್ ಫಸವಿಜ್ ಯಾ ದರ್ಯಾವಜು ದರೂಡ್ ಖಜ ರಸಿ ಮದದ್ ಬೀನ್ ಥ್ಯೂನಿ ಶುಲೋ ಕೊಯ್ಗಟ ಬೆಸ್ ಡಾಲ್ಫಿನ್ ಬಚೌನ್ ಹಸ್ ಬೆಸ್ ಐ ಖಾಲಿ ನಸ್ಲು ನೆ ಬಚೌನ್ ಹಸ್ ಬಲ್ಕಿ ರಿನು ಮಹಫೂಜ್ ಥೂನ್ ಹಸ್ ಬೆಸ್ ವಯು ವೆಕ್ ಪೂರು ನಿಜಾಮ್ ಬಚೌನ್ ಹಸ್ ಮೇಷಿದಾಟ ವತನ್ದಾರಿ ಸೊಜು ಲಾ ಜಕು ಯಾದ ದರ್ಯಾ ಸಿನ್ ಯಾ ಉತ್ಸಿ ಜರೂರ್ ಯೋ ಬೊಯಾಸ್ ಯೂಟ್ ವೈಜೆ ನೋಜ್ದೂನಿ ಯಾದಾಸ್ ನ್ಯಾಕುಟ್ ಶುಲೂಸಿ ದರ್ಯಾವು ಸುಪಿಜ್ ಚಿಕೇ ಥ್ಯೂನ್ ಯಾದಾಸ್ ಬಚ್ಪನಿ ಅದಯ ಯಾದ ಪೂರಿ ಜಿಂದಗೇಜ್ ಯಾದ್ದಾರಿನ್ ಹೇ ಶುಲೋ ಇಂದೈ ಎಕ್ ದಾಸ್ತಾನಿಕ್ ಉತ್ತರ ಪ್ರದೇಶ ಯು ಲಜಿಜಿಹಿ ರದು ಆಗಾಶ್ ಗುಪ್ತಾ ತೋಮಿ ಕುಯು ಮನೋರಾಮಾ ಸಿನ್ ಟ್ರಕೇತತ್ ಬಡು ಅಪ್ಸುರ್ದ ಬೇಅಸುಲ್ ಕೆತು ಕೊಯ್ ಸಿನ್ ರಿನಿಜ್ ಬಚ್ಪನಜ್ ಸಾಬ್ಗೆ ಜಿಂದಾ ಟ್ರಕಿ ಅಸಲ್ ಖೇಣ್ ಬೊಜೂನ್ ಸಿನ್ ನಲಾ ನಲಾ ರಸಿಜ್ ಪ್ಲಾಸ್ಟಿಕ್ ಗೆ ಮಕರಾರ್ ಜಮಾ ಬುಲ್ಸುಲ್ ರಸು ಫೈಸಲ್ ಹರ್ಯವ್ ಕಿ ರೊಸ್ ಶಿಕಾಯತ್ ನೆಥೈ ಬಲ್ಕಿ ನಾ ಕುರುಮಟ್ ದ ಸುಂಠೈ ರಸು ತೋಮೆ ಶುಲು ಸಾತಿ ಹರ್ಯವ್ ಜುನುಕೆ ಚೈ ಸಿರಿಫ್ ಜಾಲ್ ಫೌಡಾಗೆ ಟುಕುರಿ ಅಸಿಲಿ ಗಬುಟು ಜು ಬಡಿ ಹೆಮತ್ ಆ ಅಸಿಲಿ ಜುನು ಪೊಖ್ತಾ ಇರಾದಾ ರಜವಾಯಿನಿ ದರ್ಯಾವಜ್ ವಜಿನ್ ಬಲ್ ವಯು ಕಟ್ ಖಲೀನ್ ಬಲ್ ಗ ಪ್ಲಾಸ್ಟಿಕ್ ಗೆ ಜು ಮಕರಾರ್ ದರೂಡ್ ಖಲೀನ್ಸಲ್ ಕಚಾಕ್